Ewurade ma bi nsi yɛ nsɔ bere mɔ sɛ yɛbɛpam yɛ na nane mere yɛ mma deɛ ɔde afiri sukuu a ɛfiri sɛ yɛsuwi ntɔ yɛ sukuu fees Ewurade bɛka